ಚನ ದ್ರ ದಿವಾಕರೋ. ವಿಲಾಸ ಸತ್ವ ವತ್ಮ ಮೋಜಬುತೆ ಯಾಚಾ ಥೋಡಕ್ಯಾತ ಅರ್ಥ ಪುಡಿಲ ಪ್ರಮಾಣೆ ಆಹೆ.